0: ಹರ ಶಿವ ಶಂಕರ,
1: ಹರ ಶಿವ ಶಂಕರ,
0: ಗೌರೀಶಂ
1: ಗೌರೀಶಂ,
0: ವಂದೇ
1: ಗಂಗಾ,
0: ಧರಮೀಶಂ
1: ಧರಮೀಶಂ,
0: ಶಿವರುದ್ರಂ ಪಶುಪತಿ
1: ಶಿವರುದ್ರಂ ಪಶುಪತಿಂ
0: ಮೀಶಾನಾಂ
1: ಈಶಾನಂ.
0: ಇಫ್ ಯು ಸೇ ಪಶುಪತಿ, ದೆನ್ ದ ಮ ಗೋಸ್ ವಿತ್ ದ ಈಶಾನಾಂ, ಸೋ ಇಟ್ ಬಿಕಮ್ಸ್ ಮೀಶಾನಾಂ.
2: Když říkáte Pašupati, tak to M potom jde k tomu Míšanam.
0: Or if you say Pašupatim, then it's Íšanam.
2: A nebo řeknete Pašupatim, pak je to Íšanam.
0: Pašupatim Íšanam Kalaye.
1: Kalaye.
0: Kashi Purinatham.
1: Kashi.

0: Sridip Narayan Bhagavan Ki Jai Swai Maheshwaranandji Vishwa Gurudeva Ki Jai Ho.
1: Many blessings from Vishwa Guruji. We try to give blessing. Many blessings from Swamiji.
2: ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮನ್ನಾಥ ಶ್ರೀಜಗನ್ನಾಥ ಮದ್ಗುರು ಶ್ರೀಜಗದ್ಗುರು ಮಮಾತ್ಮ ಸರ್ವಭೂತಾತ್ಮ ತಸ್ಮೈ ಶ್ರೀ ಗುರುವೇ ನಮಃ. ಸಲ್ಯುಟೇಷನ್ಸ್ ಟು ದ ಕಾಸ್ಮಿಕ್ ಸೆಲ್ಫ್, ಸಲ್ಯುಟೇಷನ್ಸ್ ಟು ಶ್ರೀಲ ಪೂಜ್ಯ ಸಿದ್ಧಪೀಠ ಪರಂಪರಾ. ಮೈ ಡಂಡತ್ ಪ್ರಣಾಮ್ ಸ್ವ ಬಿಲಾವತ್ ಗುರುದೇವ್ ಹೇ ಸೌಲಿನಸ್ ವಿಶ್ವಗುರು ಮಹಾಮಂಡಲೇಶ್ವರ ಮಹೇಶ್ವರಾನಂದ್ ಪುರಿಜಿ ಮಹಾರಾಜ್. ಓಂ ನಮೋ ನಾರಾಯಣ್ ಟು ಆಲ್ ದ ಸನ್ಯಾಸಿಸ್ ಪ್ರೆಸೆಂಟ್ ಹಿಯರ್. Hari Om and good morning to all of you who are present here and those of you who are watching through webcast. Today is the second morning of our beautiful weekend seminar which we are having here in our beautiful home, Strilki. Same way as in life we have distractions and we have things coming and going, this mic is also being distractive today. But doesn't matter what